ಫೇಮಸ್ ದಾತುಂಗುನಿದ ಕೋಟೇದಿ ಮಿತುಮ ವೃತ್ತಿಯಂ ಗುರುವರಿಗೆ ಕುಹ ನೀತಿಜ್ಞವರಿಗೆ ಕುಲೆಸ ಕಟೆಯುತ್ತ ಕಲಾ ಸಂಗೀತೆಯ ಹಾ ನಾಟ್ಯ ಕಲಾ ಪಿಲಿಬಂಧವ ವಿಶೇಷ ಉಣಂದುವಕಿಂ ಕಟೆಯುತ್ತ ಕಲಾಯ್ ವಿಶೇಷೆಂ ನೂರ್ತಿ ಹಾ ನಾಟಕಂ ಸಂಪ್ರದಾಯ ಪ್ರಮುಖ ಪುದ್ಗಲಯಕು ಬವಟ ಪತ್ತುನ ಎತುಮ ಕತುವರೆಯದ ವೆನವ ಓಹು ರಚಿತ ನೂರ್ತಿ ಅತರ ಶ್ರೀ ವಿಕ್ರಮ ವೆಸ್ಸಂತರ ರತ್ನಾವಲಿ ಕೃತಿಯಂ ಇತಾಮತ್ ವೆದಗತ್ತೆನ ಗಣ್ಣವ ಜೋಂದ ಸಿಲ್ವಾ ಸೂರಿಯಂ ಎದ್ದಾಸ್ ನಮಸಿಯ ವಿಸಿದಕ್ಕೆ ಜನವರಿ ವಿಸಿ ಅಟವೆಯಿಂದ ದಯನ್ ಸಮುಗತ್ತ ಎತುಮಾಟ ಉಪಹಾರ ಪಿನಿಸ ಕೊಲಂಬ ಕಲಾಗಾರಿ ಅಸಲ ಪೀಟು ಆತಿಬೆನ ಜೋಂದ ಸಿಲ್ವಾ ರಂಗಹಲ ನಮ್ ಕರುನು ನೆಬುವ ಸುದುಲಗುವಂ ಮುದಿರಿಯಂ ಜೋಂದ ಸಿಲ್ವಾ ಸೂರಿಂಟ ಉಪಹಾರ ವಸಿಯಂ ಮೇ ಮೋತಿ ವಿಸ್ಸಂತರ ನೂರ್ತಿಯೇ ಎತುಮ ರಚನಾ ಕಲ ಪ್ರಕಟ ಗೀತೆಯ ಮೆಸೆ ಪ್ರಚಾರೇಕರನ್ನಟ ಅಪಿ ಅದಹಸ್ ಕಲಾ